0: ಲಮ್ಮಿತ್ತು ಓದ್ಬೇಡ
1: ದೇವಾ. ಇನ್ನಂತಗ ಹೋಗ್ ಒಬ್ಸರ್ ಬಾಹಿ ಬೀಸಕ್ ಮಗ್ ತೋನ್ಕಪ್ಪ ಇನ್ನ ಉಲಿ ನೀಮು ಅವು ದಿಕ್ಕ ದುಕ್ಕ ಉನ್
0: ಪೆರು ಮುರು ನಕ ಡೊಂಗು ಮಗು ಬೈ ಗ ಮಕ್ಕಡ ಓದಿ ಕು ಮಕ್ಸಿ ಇನ್ನು ಮನೆ
1: ಕಡ ಓದ್ ಬೋಯಿ ಮಗಾಪ್ತಿ ಗಾನಿ ಮಾಪ್ತಿ ಕಾನ ಮುನಿ ಅಕು ಸಿಕ್ರೇಟು ಗ ದಿಕ್ಕ ದುಕ್ಕ ಉನ್ ಬಿಸನ್ ಮಮುವಾ ಉಪಕು ಉಗಿನಿ ಕಬುನ್ ತಗ್ ಅಪ್ತಿ ಕಿ ಹಪನ್ ಕು ಸಿಸ್ಕುಲಹನ್ ಬಿಸಗ್ ಮುದುವಾ ಪಕು ಬಾಸ್ಕೆಟ್
0: ಬೋಯ್ ದಿನ ಕಾ ಇಂದೋರ್ ಸೇರಾನೆ ಬೈ
1: ಅಮ್ಮಾವ್ ಸೋಯ್ ನ ಬೈ ದಿ ಪಗಿ ಕಾ ಕಪೋ ಯುನ್ ಅನಾ ಬಿಸಗ್ ಉಸಾ ಪನಿ ಮುಕ ಹಾಗು
0: ಐ ಕಯೋ ವಾಂಗ್ ಕೋನಿ ಬೈ ಕೇಂಗೋನ್ ಲಗಿ ನಿ ಲಂಗ ಕಡಾ ಓತ್ ನಿ ಕುಂ ಪಿರ್ಮಿ ಹುನ್ ಸುಬ್ರ ಪಸ್ ಮಕತಮ್ಮ ತಾನೆ
1: ಯಬ್ಬಗ್ ಮೈನ ಲಗ್ ನಿ ಬಾ ದಿ ತಮಡಕ್ ಪನ್
0: ಅಮ್ಮಾವ್